0: ಕ್ಯಾಪ್ಟನ್ ರತ್ನಾಯಕ ಕೊರಿದು ತ್ರಸ್ತವಾದಿನ್ಗೆ ಮೇರಾಟ ಮುತವಾಗಿನ ಯುದ್ಧ ದಿನನ್ನ ಅಪಿ ಅಪಿ ಉಪರಿಮ ಶಕ್ತಿ ಓದುವ ಸಟನ್ ಕಲಾ ಏ ಮಗೆ ರಟ ವೆನುವೆನ್ ಮಮ ಹೆಮದಾಮ ಹಿತುವೆ ಮಗೆ ರಟ ವೆನುವೆನ್ ಮಮ್ ಮೊನೋ ಮಾರಿ ಕರನ್ ನೋಣಿ ಕೇಳಾಯ್ ಮಮ ಹೆಟೆಯಿಂದಲ ವಿಶ್ರಾಮ ಅನವ ಮಂಗ್ ಹಿತುವ ಏ ಕಾಲ ನಿಕಾಮ ನೆನತುವ ಮಟ್ಲಬಿನ ಪೆನ್ಷನ್ ನಿಗಿನ್ ಪಡಿ ವ್ಯಾಪಾರ ಕರನ್ನ ಎತ್ತುಕೊಟ ಮಟ ಪುಳುವಾನ್ ಮಗೆ ರಟೆ ಆರ್ಥಿಕೇಟ ದಾಯಕತ್ವಯಾಕ್ ತಿನ್ನ ಒಯತ್ತೊಯಾಗಿ ವಿಶ್ರಾಮ ದಿವಿಯೇನ್ ಲಸನ್ ಹೆಟಕ್ ಕತಿ ರಟಕ್ ಗೊಡಿನ ಕಣ್ಣ
1: ඔබේ විශ්‍රාම වැටුපට ලැබෙන ඉහළම ණය මුදල දැන් DFCC ගරු සරු වෙතින් රුපියල් ලක්ෂ 120ක් දක්වා උපරිම ණය මුදලක් සමග වසර 15ක් දක්වා ස්ථාවර සහනදායි පොලි අනුපාතයක් යටතේ ලබා ගන්න කොන්දේසි අදාළ වේ DFCC බැංකුව ඔබේ වර්ධනයට
2: FM 95 94.8 net FM divina pura
3: උදැසන 6 විනාඩි 45

0: ಅದೇ ಮೇಕನೇ ನಂದಮಾಲನಿಗೆ ಸಿಂಧುವ
1: ನನ್ನ ನಂದಮಾಲಿ ನಂದ ಕಿರಕಿಯನ್ನ ತಮತ ಕೋಣ ಹದಿಸಿಟ ನೇದ ಓ ಮಂಕೆ ವ್ಯಾರ ಗಿನಿ ಹೊರ ಗೆಂದರ ಗೆನಗಿಯ ಕೆಲ ಸಿಂಧು ಬಲನ ಮೇ ಸಿಂಧು ಕೊಚ್ಚರ ಲಸ್ಸನ ಇದು ಕೇಳ

0: ಹೆಸರೇನ್ ಕೇವಾಗಮು. ಒನ್ನ ಸಮೀರ, ಭಾಗ್ಯವತುನ್ ವಹನ್ಸೆ ಲಂಕಾವಟ ವೆಡಮ ಕರಲ.
1: ದಕ್ಕುಡು ಅಕ್ಕುದಾತುನ್ ವಹನ್ಸೆ ವೆಡಮ ಕರಣ ಪಿರಹರ ಪೆತ್ತಟ ಪಿಯಮುದ.
0: ಅನೇ ಅಂ
2: ಸೇನಾಪತಿ ತುಮನಿ,
1: ಉಪಾಸಿಕಾವನಿ,
2: ತೆರುಂ ವಹನ್ಸೆಲಾ ಪಿರಟು ಕೊಟಗಿನ ಅಪೇ ರಜತುಮಾನ ಧಾತು ಕರಂಡುವತ್ ಅತ್ತು ಪಿಟ ತಬಾಗಿನ ಇದಿರಿಯಮ್ಮ ಗಮನ್ ಕರನವ. ತವತ್ ಏತದ ಸೇನಾಪತಿ ತುಮನಿ ಸ್ತೂಪೆ ಇದಿಕರಣ ಭೂಮಿಯ
1: ಏ ಸ್ಥಾನೇ ನಿವೆರದಿವ ದನ್ನೇ ಸುಮನ ಸಾಮನೇರ್ಯನ್ ಮಹನ್ಸೀಮ ಪಮನಾಯ ಉಪಾಸಿಕಾವಿನಿ.
2: ನಗಿನೈರ ದೊರಟುವಿನ್ ಅಪ್ಪಿ ನಗರೇಟ ಪಿವಿಸು, ದಕ್ಕುನು ದೊರಟುವಿನ್ ಯಲಿ ಪಿಟ್ಟವುಣ.
1: ದೆನ್ನ ಮಹಾನಾಗ ಉದ್ಯಾನೇ ಸೇಹೆನ ದುರಕ್ ಪೆಮಿನ ತಿಬಿನವ.
2: ತೆನ ತೆನ ಕಟ್ಟು ಪಂದುರು ವ್ಯವನ ಇಸ್ಸಾವ.
1: ಹೇಮಾಯ ಉಪಾಸಿಕಾವಿನಿ, ಅವಶ್ಯವೂ ಹೋತ್ ಹೆಲಿಪೆಹೆಲಿ ಕರನ್ನ ಸೇವಕ ಪಿರಿಸ ಕೆಂದವಾಗಿನ ಇಮಾ ಪೆಮಿನಿ ಓಂ ಕೆಟುವ ಇದಿರಿಯಟ ಯಾಮ ವಡಾತ್ ಸುದುಸು.
2: ಹೇಮಾಯ ಸೇನಾಪತಿ, ಹೇ ನುವನಟ ಹುರುಬವೈ ಮಠ ತೆಂಗಿನಿ.
3: ತೆಲ ಪೆನಿನ ಪೆರಣಿ ಗೊಡನಗಿಲ್ಲಟ ಒಬ್ಬಿನ್ ನಗಿನ ಹಿರಟ ಮುಹುಣಲಾ ಪೀಟಿ ಪೆದೆಸಾಯಿ ಒಬ್ಬ ಸ್ತೂಪೆ ಇದಿ ಕಲೆಯುತು ಭೂಮಿಯ.
4: ದನಟ ನಮ್ ಭೂಮಿಯ ನೊಪೆನಿನ ತರಮಟ್ಟಮ ಹೆಂಗುರುವೆಲ್ ಸಹ ಹಿಯವೆಲ್ವಲಿ ಮೆಹಿಲ. ದೀಗ ಸಂದೇನಿ
5: ರಾಜತುಮನಿ,
4: ಎತನ ಭೂಮಿಯ
5: ಅವಸರಾಯ ರಾಜತುಮನಿ, ಮಾ ಪೆರಿಸ ಕೆಟುವೈ ಪೆಮಿನಿ ಯುಹು ಹೆಲಿಪೆಲಿ ಕರಲ ದೇನ್ ನಮ್ ರಾಜತುಮನಿ.
6: ಸಿರಿನಾಗ ವರುಣ ಸಿಯಲುಮ ವೆಲ್ ಬೆಹರ ಕರ ಭೂಮಿ ಹೆಲಿಪೆಹರಿ ಕರನ್ನ.
3: ಮಹಾರಾಜ ಮಗುಲೆತು ಪಿಟಿನ್ ಒಬ್ಬ ಬಿಮಟ ಬೆಸೀಮ ಸುದುಸುಯ್.
4: ಹೊಂದಮ್ಮ ಎಸೆಯ ನಾಮ
7: ಮಹಾರಾಜ. ದನ್ ಧಾತು ಕರಂಡು ಒಬೇ ರಾತ್ರ ಗನ್ನ.
4: ಮಠ
7: ವೇಟೆಯೇನೋ ಮಹಾರಾಜ, ಕುಂಭಸ್ಥಲೆ ಮತ ಹಿಂದುವಾ ತಿಬೂ ಧಾತು ಕರಂಡುವ ಈಟ ವಡಾ ಉಸಿನ್ ಅಡುತನಕ ತಬನ್ನಟ ಹಸ್ತಿಯಾಯಕಗಣುವನವ.
4: ಕೆಸೇದ ಅಪಿ ಮೇ ಗೆಟಲುವ ವಿಸಂದ ಗನ್ನಿ ಮಹತರುನ್ ವಹನ್ಸ.
2: ರಾಜತುಮನಿ, ಮಿಸಮೇಹಿ ಅಭಿಯವೇಹಿ ದಿಯ ಸಿಂಧಿಮಿನ್ ವಿಯಲಿಮಿನ್ ಪವತಿನವ. ಎಹಿ ಸಿಟ್ಟ ಮೆಟಿ ಬಿಟು ರಗಿನ ವಿತ್ ಕುಂಭಸ್ಥಲ ಮಟ್ಟ ಮಟ್ಟ ಗೊಡನಾಗ ಏ ಮತ
7: ಕದಿಮ ಕದಿಮ ದಾಸ ಉಪಾಸಿಕಾವಿನಿ. ಮಹಾರಾಜ ಅಪಿ ಎಸೇ ಕರಮು, ಕೆಸೇವತ್ ಸ್ತೂಪೆಯ ಇದಿ ಕಿರೀಮ ದಿನ ಕಿಹಿಪೇಕಿನ್ ಕರ ಹ್ಯಾಕ್ ನೋಯೇ. ಅಪಿ ಮೆತನ ಮಂಡಪ್ಯಾಕ್ ಇದಿ ಕರಮು ಪಲಬುಯಿನ್ಮ.
4: ಹೇಮಾಯ್
7: ಇವಿತ ಮೇ ಹಸ್ತಿಯಾಗೇನ್ಮ ಧಾತು ಕಂಡುವಟ ದಿವಾರ ಆರಕ್ಷಾವ ಸರಸಿನು ಐತಿ.
4: ಹೇಮಾಯ್
7: ಏ ಅತರ ಹೆಕ್ಕಿ ತರಂಗ್ ಇಕ್ಮನಿನ್ ಧಾತು ನಿಧಾನೋತ್ಸವ ಪ್ಯಾತೀಮಟ ಅಪಿ ಸೂದಾರಮ್ಮೆಮು.
8: ತರಂಗ මේ කාලේ නුවර මහ පෙරහැර කාලේදී
0: ඔව් සමීර.
8: ඉතින් ඇත්තෙක් පිට ධාතුන් වහන්සේලා වැඩම කරවන එක ගැන එක එක කතා එක එකයි කියනවනේ. ඇතෙක් කියලා කියන්නේ මහා සංකේතයක්.
0: ඔව්.
8: ඉතින් ඇතෙක් පිට ධාතුන් වහන්සේ දමක් වැඩම කරනවා කියන එක මේ අද විතරක් කරන දෙයක් නෙමෙයි තරංග.
0: සමීර බලන්නකෝ, ලංකාවේ ප්‍රථම ස්තූපය තනද්දිත් ධාතුන් වහන්සේලා වැඩම කරවලා තියෙන්නේ හස්ති රාජයෙකුගේ පිටේම තමයි.
8: ඉතින් මේ විදිහට අදත් උතුම් වූ දළදා වහන්සේ අනුස්මරණය කරමින් මහනුවර දළදා පෙරහරත් විදු සංචාරය කරාවේ. අද පස්වන කුමල් පෙරහැර අපි ගැනත් මතක් කරනවා. ඉතින් අපිට වට්ස්ඇප් මැසේජ් වල තියෙන ඔයාගේ නම කියනවා නම් ඔයා ගොඩක් කැමතිනේ නේද? ඇල්පිටි පුන්සරා ඔයා අපිට වල තියෙන මම සද්දටම net fm මහගෙන ඉන්නවලු ගොඩක් ස්තුතියි පුන්සරා අපිත් ඉතින් හැමදාම සංසාර කතන්දර අහනවා අම්පාරේ නාමල් ඔය ඉඳලා හරිම ලස්සනට ඔගොල්ලෝ වැඩේ කරනවා කියලා තියෙනවා අම්පාර නාමල් ඔය ඉඳලා සමන් මලී ඉතින් කොහොමද ඔයා අපිට මෙසේජ් එක තියලා තියෙනවා ඉතින් නිහඬ වුණාද අපේ දේශයේ කෝකිලාවේ හැමදාම අපේ හදවත්වල ගීතෙන් ජීවත් වුණා ඒත් තිරයා දඳුරුනත් ඔබේ මතකය අපිත් එක්ක සදා ජීවමානයි මේක කියන්නම කියලා ඉතින් ඔන්න මලින්දි කියලා තියෙන හින්දා ඔන්න කිව්වා මලින්දි ඔයාගේ පණවිඩේ ජනුකි කිතුල්ගලින්දලා හැමදාම වගේ අපි වහගෙන ඉන්නවා